0: ಶಾಲಿನಿ ಲೇಮ್ಸನ್ ಸ್ವಾಗತ ವಿಚಾರ ಜಹಾ ಹುಂಚ ಆತ್ಮೀಯತಾ ರವಿಲಾಸ್ ದೇಹಿ ಹೋ ಘರ್ ಜಹಾ ಹುಂಚ ಖುಷಿ ಕುಬಾಸ್ ಏಷ್ಯನ್ ಪೇಂಟ್ಸ್ ರೋಯಲ್ ಘರ್ ಜಹಾ ಹುಂಚ ಖುಷಿ ಕುಬಾಸ್
1: ಹೇ ಹೇ ಹೇ ದಸ್ತೈ ಆಯೋ ಜಿ ಹರಾಯೋ ಛಟ್ಕೋ ರಂಗ್ ಛಾಯೋ